ಸೇನ್ ಬರ್ಮಾಗ್ ಬಾಲಿ ಬರ್ಮಾಗ್ ಎಲ್ಲಿ ಬರ್ಮಾಗ್ ಮಗ್ಗದ ಸೇನ್ ಬರ್ಮ ಯಾಜರು ಟ್ರಾಫಿ ಜೋಬ್ ಯಾಜರು ತುಂಬತ್ತೆ ಸೇನ್ ಮಿಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯಾನ್ ಅದ್ನ ಬೆಮ್ಮದು.